0: ಪ್ರತ್ಯೇಕ ಕಥೆಗಳ ಪದ ಕಚೇರಿ
1: ಮಾದವ ಜಯ ಸೌರೇ ಸೌರೇ
0: ಕಲಾಮಂಡಲಂ ವಿನೋದಂ ಸಂಘವು ಅವತರಿಪ್ಪಿಕ್ಕುವುದು ವಿವಿಧ ಆಟಕಥೆಗಳಿಲೆ ವ್ಯತ್ಯಸ್ತ ಪದಗಳೇ ಉಳ್ಪಡಿಸಿಕೊಂಡുള്ള ಕಥಗಳಿ ಪದ ಕಚೇರಿ ಮರಕಾದ ಕೇಳ್ಕಗ ಇನ್ನ ರಾತ್ರಿ 9